ತೋಲ ತಾರವಸಿಂಗಿ ಚಂಗ್ಜಫಮ್ನಿ ನಹಾಕ್ತಿ ವಾರವಸಿಂಗಿನ ಮರುಪ್ನಿ ಕಣ್ಬೀಖಿ ಬ್ರಜ ಗೋಪೀಸಿಂಗ್ಬು ಕೋಕ್ತ ಚುರಾನ ಲೈತಿಂಗ್ಬ ಹೇ ಗಿರಿಧಾರಿ ಹೇ ಗೋಪಾಲ್ ಹೇ ಬಂಗ್ಸಿಧಾರಿ ಹೇ ಕೃಷ್ಣ ಸಂಜರಿ ನಖುಯಾದ ತೋಲವನ ನಾಯ್ನಾ.

ಲಕ್ಷನಿಂಗ್ ಬನಿ ನನಾಗ್ತದ ಉಜನಿಂಗ್ ಬನಿ ನಂಗ್ ತಬು ಮೇಕಪ್ ಖುದಿಂಗ್ ಸಾಕಲ್ಲಿವ ನಂಗಿ ಸುಮತ್ ಮೇಯಾಯಿನಿ ಒಹಿನಿಂಗ್ಲಿವ ಐತಿಗೆ ತಹಂಜರಿ ಸುರ್ಮಾ ಸನು ಅಮದಿ ರಾಹುಲ್ ಅಸೇನ್ ಅನಿಗಿ ಖೊಂಜಿಲ್ಲ ಜಿನಿಮೆಕ್ಸ್ ಸನಾನ ಸೈರೇಂಗ್ ಬ ಸಂಜಯ್ ವೇನಸ್ನ ಸೈರಾಂಗ್ ಬಿಸೈ.

0: kasada kuina lairam laba matungda navadip tagi kharasat laga laiba brishapur gi krishna mandir da mandir gi seba phangjaduna yumba lambi thadoklam laga masagi anaba mana maram oiraga taibang pan thadokre ni ibu
1: oh lei paklei kumin chawa pon da taibang mitam blang khraba ningam kidreta kaya di kuire bema
0: sehi mana mukti suram lagani
1: kombire ai di matam madu da sipai khanduna shapham lan phamda talai mahak nahan lairamba kashar gi durga mandir manak yumdu da anirak hum lagti lagtuna mahapu thi ki banine
0: ipum
1: mapham madu da laibi shal amada ಇಷ್ಟೇ ಲೈಪಾಕ್ ಲೈದಿ ಮಫಮ್ ಮದು ಥಾದೋಕ್ತುನ ಚಕ್ಕಿ ಬದಗಿ ಹಲಕ್ಕಿದ್ರೆ ಹಾಯ್ ಬದಗಿ ಮಹಾಕಿ ಖೊಂಗು ಲೇಖಿ ಫಂಕಿದೆ ಮಹಾಕ್ ಥೆಂಗ್ನಕ್ಕಿದ ಬದಗಿ ಮಣಿಪುರ ಯೌರವ ಮತಂತ ಐಸು ಇಮಾ ಪಾಬುಂಗ್ನ ಹಾಯ್ನ ಸಿಂಗ್ನದುನ ಲುಹೋಂಕಿ
0: ಇತಾನ ಯುಮ್ ಥಾದೋಕ್ತುನ ಸಚ್ಚಿ ಬದು ಐಗನ್ ಲೈಬಕ್ ಥೀಬ ಥೌಡೋಕ್ನ ಇಬುಂಗ್ ನೋಂಗ್ಮ ಮತಾಂಗ್ ಸಾಬದ ಇಬುಂಗ್ ದವಾರಿ ದು ಲಿಜಗೆ ನತ್ರಬದಿ ಲಾನ್ ಲೌಕ್ರಗನಿ ಫರೆ ಇಬು ಆದ ಐಗಿ ಇಸಾ ಸಿಂಗ ಐಬು ಮಾಯ್ದುನ ಲೈರಿ ಇಪುರೋಯ್ಬಗಿ ಗಂಗಾ ಮಪಾಂದ ಪಾಂಥೋಕದವ ಥೌ ಕಯಾ ಲೈರಿ ನಸನ್ ಪಾಂಥೋಕ್ ಚರುಖಿಗೆ ನಸನ್ ಅಮುಕ್ ಯೌಕ್ರಗೆ ಕೋಯ್ಬುಂಗ್
1: ಫರ್ ಫರೆ ಕೊಂಬಿರೆ ಸತ್ ಲೈಕಿದ್ರಬಸಿಂಗಿ ಮಥೌ ಮಂಗಂ ಲೈಹೌರಿಬಸಿಂಗ್ನ ಪಾಂಗ್ಥೋಕ್ಬ ಹೈಬಸೆ ತೋಂದುನ ಲೈರಬ ಲಮನ್ ನಬುಂಗ್ಸು ಇಮಾ ಲೈಪಾಕ್ ಮಣಿಪುರದ ಅಮುಕ್ ಹಂದುನ ಪುನ್ಸಿಗಿ ಲೇಮ್ಹೌರಿಬ ಇಥೌ ಸಿಂಗ್ ಪಾಂಗ್ಥೋಕ್ ಲುಕಿಗೆ ಸಲೋಕೋ ಕೊಂಬಿರೆ

ವಹೆಂಬಂ ನೌಬಿ ದೇವಿನ ಸಕ್ಪ ಮನೋಹರ್ ಸಾಯಿದ ತಾಬಿರಿ ರಾಧಾ ಅವಿಶಾಳ್ ಥರಂ ಸಂದೋಕ್ಚರಿ ಬಸಿ ಆಕಾಶವಾಣಿ ಇಂಫಾಲ್ದಗಿನಿ.

Sammi zai mang pui tai mu kan nam me ting zen kai pu ting san pa na ka pom khoi lu.

0: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯗꯅꯦ ꯑꯦꯗꯚꯔꯇꯤꯁꯃꯦꯟꯠ ꯇꯧꯕꯤꯔꯣ
1: ꯍꯣꯏꯅꯤꯗꯣ ꯃꯗꯨꯅ ꯐꯕ ꯇꯥꯔꯦ
0: ꯑꯗꯨꯅꯤꯗꯣ ꯑꯗꯨꯅꯤ
2: ꯑꯁꯦꯡꯕꯅꯤ ꯑꯦꯗꯚꯔꯇꯤꯁꯃꯦꯟꯠꯀꯤꯗꯃꯛꯇꯗꯤ ꯔꯦꯗꯤꯑꯣꯅ ꯈ꯭ꯋꯥꯏꯗꯒꯤ ꯐꯔꯕ ꯄꯥꯝꯕꯩꯅꯤ ꯑꯗꯣꯝꯒꯤ ꯑꯦꯗꯚꯔꯇꯤꯁꯃꯦꯟꯠꯀꯤꯗꯃꯛ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯃꯔꯁꯤꯌꯦꯜ ꯁꯦꯛꯁꯟꯒ ꯇꯥꯟꯅꯕꯤꯌꯨ
3: ꯍꯥꯏ ꯗꯣꯂꯤ
4: ꯍꯥꯏ
3: ꯉꯥꯏꯈꯣꯔꯦ ꯅꯪ ꯑꯗꯨ ꯀꯦꯅ ꯂꯥꯛꯏꯗꯣ ꯀꯥꯏꯁꯀꯦ ꯍꯥꯏꯅꯣ
4: ꯑꯩꯒꯤ ꯗꯨꯀꯥꯟ ꯑꯃ ꯍꯥꯡꯕꯗꯣ ꯑꯦꯗꯚꯔꯇꯤꯁꯃꯦꯟꯠ ꯑꯃꯇ ꯍꯥꯞꯀꯦꯅ ꯅꯉꯣꯟꯗ ꯇꯥꯟꯅꯒꯦꯅ ꯂꯥꯛꯏꯅꯤ
3: ꯑꯦ ꯌꯥꯝ ꯐꯩ ꯀꯩꯅꯣꯗꯨꯗꯤ ꯀꯔꯤ ꯀꯔꯤ ꯅꯣꯕ ꯅꯪꯒꯤ ꯗꯨꯀꯥꯟꯗ ꯐꯪꯉꯤꯀ ꯍꯥꯏꯔꯤꯁꯤꯅ
4: ꯑꯩꯒꯤꯗꯤ ꯚꯦꯔꯥꯏꯇꯤ ꯁ꯭ꯇꯣꯔꯅꯤ ꯍꯣꯜꯁꯦꯜꯁꯨ ꯑꯗꯣ ꯔꯤꯇꯦꯜꯁꯨ ꯑꯗꯨꯝ ꯌꯥꯎꯔꯦꯗ
3: ꯑꯣ ꯑꯗꯨ ꯑꯣꯏꯔꯗꯤꯅꯦ ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯗ ꯀꯣꯛ ꯆꯠꯂꯨ ꯌꯥꯗ꯭ꯔꯣ ꯅꯪꯕꯣ
4: ꯑꯣ ꯑꯗꯣ ꯃꯤ ꯂꯣꯏꯅꯃꯛꯇ ꯌꯧꯍꯟꯕ ꯉꯝꯗꯣꯔꯤꯕ꯭ꯔꯣꯗꯨꯕꯣ
3: ꯀꯔꯤꯒꯤ ꯉꯝꯃꯣꯏꯗꯣꯏꯅꯣ ꯍꯦ ꯆꯤꯡꯈꯣꯡ ꯆꯤꯡꯌꯥꯗ ꯅꯠꯇꯅ ꯑꯍꯜ ꯅꯍꯥ ꯃꯤꯄꯨꯝ ꯇꯤꯛꯅ ꯇꯥꯅꯔꯤꯕ ꯁꯉꯥꯏ ꯆꯦꯅꯦꯜ ꯍꯥꯏꯕ ꯑꯃꯒꯅꯦ ꯀꯪꯂꯥ ꯆꯦꯅꯦꯜ ꯍꯥꯏꯕ ꯑꯃꯒ ꯑꯅꯤ ꯂꯩꯔꯕꯅꯤꯀꯣ ꯍꯧꯖꯤꯛꯇꯤ
4: ꯑꯣ ꯑꯣ ꯃꯃꯜꯗꯤ ꯀꯌꯥ ꯍꯥꯏꯔꯛꯇꯣꯏꯖꯥꯠꯅꯣ ꯑꯗꯣ ꯑꯩꯗꯤ ꯌꯥꯝꯃꯒꯗꯤ ꯇꯜꯂꯤꯀꯣ
3: ꯏꯁ ꯏꯁ ꯃꯃꯜꯒꯤ ꯀꯥꯁꯨ ꯈꯜꯂꯤ ꯃꯥꯜꯂꯦ
4: ꯈꯪꯗ꯭ꯔꯗꯤ ꯀꯩꯅꯣ ꯅꯪꯕꯣ
3: ꯂꯨꯄꯥ ꯆꯥꯝꯃ꯭ꯔꯤ ꯆꯥꯝꯃꯉꯥꯗꯒꯤ ꯍꯧꯔꯒꯅꯦ ꯁꯣ ꯏꯁ ꯃꯌꯥꯝ ꯑꯃꯁꯨ ꯂꯩꯔꯝꯃꯤ ꯗꯣꯂꯤ
4: ꯑꯣ ꯑꯣ ꯑꯗꯨ ꯑꯣꯏ ꯇꯥꯔꯒꯗꯤ ꯈ꯭ꯋꯥꯏꯗꯒꯤ ꯐꯕ ꯑꯣꯞꯁꯟꯁꯤ ꯃꯁꯤꯅ ꯑꯣꯏꯔꯅꯤꯅꯗꯤ ꯈꯜꯂꯦ
3: ꯇꯣ ꯇꯣ ꯇꯣ ꯇꯣ ꯑꯣꯏꯗꯣꯏꯅꯦ ꯃꯁꯤꯅ ꯈ꯭ꯋꯥꯏꯗꯒꯤ ꯐꯕ
4: ꯄꯨꯝꯅꯃꯛꯄꯨ ꯇꯔꯥꯝꯅ ꯑꯣꯛꯆꯔꯤ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯃꯔꯁꯤꯌꯦꯜ ꯁꯦꯛꯁꯟꯗ ꯂꯦꯡꯁꯤꯟꯕꯤꯔꯛꯎ ꯑꯗꯣꯝꯒꯤ ꯄꯥꯎꯖꯦꯜ ꯃꯤꯑꯣꯏ ꯂꯥꯈ ꯀꯌꯥꯗ ꯌꯧꯍꯟꯖꯒꯦ
5: घर खर्च के पैसे दो हस्बैंड जी
6: ये राशन के 15,000 सब्जियों के 2,000
5: और लाइट बिल के
6: अब 0 रुपए कैसे दूं
5: ओहो भूल ही गई थी अब तो सोलर पैनल लग गए हैं ना तो जो 4,000 बचे हैं उससे शॉपिंग हो जाए
6: पक्का
7: पीएम सूर्य घर मुफ्त बिजली योजना जुड़ने के लिए रजिस्टर करें pmsuryaghar.gov.in
8: हर घर सूर्य घर
9: ꯀꯨꯝꯖꯥ 2008ꯗ ꯃꯅꯤꯄꯨꯔꯒꯤ ꯆꯩꯊꯥꯕ ꯑꯣꯏꯈꯤꯕ ꯑꯃꯁꯨꯡ ꯁꯔꯥꯡꯊꯦꯝ ꯁꯥꯒꯩꯒꯤ ꯌꯨꯝꯗꯥꯔꯣꯜ ꯄꯨꯌꯥ ꯑꯃꯗꯤ ꯁꯥꯒꯩꯒꯤ ꯑꯄꯣꯛꯄ ꯁꯪꯂꯦꯟ ꯂꯤꯡꯕꯗ ꯑꯆꯧꯕ ꯊꯧꯗꯥꯡ ꯂꯧꯕꯤꯔꯝꯕ ꯀꯛꯆꯤꯡ ꯈꯨꯅꯧ ꯇꯝꯄꯥꯛꯌꯨꯝ ꯑꯦꯜ ꯄꯤ ꯁ꯭ꯀꯨꯜ ꯂꯩꯀꯥꯏꯗꯒꯤ ꯁꯔꯥꯡꯊꯦꯝ ꯈꯣꯝꯗꯣꯟ ꯍꯧꯈꯤꯕ ꯖꯨꯟ ꯑꯃꯗ ꯂꯩꯈꯤꯗ꯭ꯔꯦ ꯃꯉꯥꯅꯤ ꯂꯩꯍꯨꯟ ꯍꯌꯦꯡ ꯇꯝꯂꯒ ꯂꯥꯟꯅ ꯊꯧꯔꯝꯅ ꯂꯥꯛꯂꯤꯕ ꯖꯨꯟ 13 ꯁꯒꯣꯜ ꯁꯦꯟ ꯅꯨꯃꯤꯠꯇ ꯊꯣꯛꯂꯦ ꯊꯧꯔꯝꯁꯤꯡ ꯑꯁꯤꯗ ꯂꯩꯈꯤꯗ꯭ꯔꯕꯒ ꯂꯣꯏꯅ ꯇꯤꯟꯅꯕꯤꯔꯝꯕꯁꯤꯡꯅ ꯁꯔꯨꯛ ꯌꯥꯕꯤꯔꯅꯕ ꯏꯃꯨꯡ ꯃꯅꯨꯡꯅ ꯄꯥꯎꯖꯦꯜꯂꯛꯂꯤ
10: ꯏꯇꯥꯎ ꯀꯨꯏꯔꯦꯗ ꯎꯅꯈꯤꯗꯕ
11: ꯍꯣꯏꯅꯦ ꯀꯨꯏꯔꯦꯗ ꯏꯇꯥꯎ ꯅꯣꯏ ꯑꯩꯈꯣꯏꯅ ꯎꯅꯈꯤꯗꯕꯁꯦ ꯀꯔꯝ ꯀꯔꯝ ꯄꯥꯟꯕꯤꯔꯤ
10: ꯈꯪꯗꯦꯗ ꯏꯇꯥꯎ ꯇꯧꯔꯤꯁꯦ ꯉꯝꯅ ꯉꯝꯅꯕ ꯍꯥꯏꯗꯨꯅꯤ ꯇꯥꯎꯅ ꯈꯪꯕꯤꯔꯤꯗꯨꯅꯤ ꯑꯩꯗꯤ ꯄꯣꯠꯊꯣꯛ ꯄꯨꯊꯣꯛꯄ ꯃꯤꯑꯣꯏꯅꯤꯅ ꯑꯩꯒꯤ ꯄꯣꯠꯊꯣꯛꯁꯤꯡꯁꯦ ꯃꯤꯌꯥꯝꯅ ꯄꯥꯝꯅꯍꯟꯅꯕꯒꯤꯗꯃꯛꯇ ꯑꯦꯗꯚꯔꯇꯤꯁꯃꯦꯟ ꯑꯃ ꯇꯧꯒꯦ ꯍꯥꯏꯅ ꯀꯟꯅ ꯈꯜꯂꯝꯂꯤꯕꯅꯤ
11: ꯀꯔꯤ ꯑꯦꯗꯚꯔꯇꯤꯁꯃꯦꯟ
10: ꯍꯣꯏ
11: ꯍꯦꯔꯥ ꯑꯗꯨꯒꯤꯗꯤ ꯀꯔꯤꯝꯇ ꯋꯥꯔꯨꯔꯅꯨ ꯁꯤ ꯈꯨꯗꯛꯇ ꯃꯇꯝ ꯑꯃꯠꯇꯗ ꯃꯤꯌꯥꯝ ꯁꯤꯟ ꯊꯨꯡꯅ ꯈꯪꯍꯟꯕ ꯌꯥꯔꯕ ꯃꯤꯠꯅ ꯀꯨꯞꯄꯗ ꯃꯤꯑꯣꯏ ꯃꯤꯂꯤꯌꯟ ꯀꯌꯥꯒꯤ ꯅꯥꯀꯣꯡ ꯌꯧꯍꯟꯕ ꯌꯥꯔꯕ ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯑꯣꯜ ꯏꯟꯗꯤꯌꯥ ꯔꯦꯗꯤꯑꯣ ꯏꯝꯐꯥꯜꯗꯅꯦ ꯑꯦꯗꯚꯔꯇꯤꯁꯃꯦꯟꯠ ꯇꯧꯕꯤꯔꯣ
3: ꯍꯣꯏꯅꯤ ꯏꯇꯥꯎ ꯃꯗꯨꯅ ꯐꯕ ꯇꯥꯔꯦ
0: ꯑꯗꯨꯅꯤ ꯏꯇꯥꯎ ꯑꯗꯨꯅꯤ
2: ꯑꯁꯦꯡꯕꯅꯤ ꯑꯦꯗꯚꯔꯇꯤꯁꯃꯦꯟꯠꯀꯤꯗꯃꯛꯇꯗꯤ ꯔꯦꯗꯤꯑꯣꯅ ꯈ꯭ꯋꯥꯏꯗꯒꯤ ꯐꯔꯕ ꯄꯥꯝꯕꯩꯅꯤ ꯑꯗꯣꯝꯒꯤ ꯑꯦꯗꯚꯔꯇꯤꯁꯃꯦꯟꯠꯀꯤꯗꯃꯛ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯃꯔꯁꯤꯌꯦꯜ ꯁꯦꯛꯁꯟꯒ ꯇꯥꯟꯅꯕꯤꯌꯨ
12: ꯁꯠꯊꯖꯔꯤꯕ ꯊꯧꯔꯝ ꯄꯔꯦꯡꯒꯤ ꯅꯨꯃꯤꯗꯥꯡ ꯄꯨꯡ 9 ꯇꯥꯕ ꯃꯇꯝꯗ ꯀꯪꯂꯥ ꯆꯦꯅꯦꯜꯗ ꯇꯥꯍꯟꯖꯒꯅꯤ ꯔꯦꯗꯤꯑꯣ ꯂꯤꯂꯥ ꯁꯝꯕꯜ ꯂꯤꯂꯥꯁꯤꯒꯤ ꯑꯔꯣꯏꯕ ꯁꯔꯨꯛ ꯂꯤꯂꯥ ꯁꯥꯟꯅꯕꯤꯒꯗꯕꯅ ꯀꯣꯁꯃꯣꯄꯣꯂꯤꯇꯥꯟ ꯗ꯭ꯔꯃꯥꯇꯤꯛ ꯌꯨꯅꯤꯌꯟꯒꯤ ꯂꯤꯂꯥ ꯀꯥꯡꯕꯨ ꯀꯪꯂꯥ ꯆꯦꯅꯦꯜꯗ ꯃꯄꯨꯡ ꯃꯥꯄꯜ ꯃꯈꯥꯏ ꯇꯥꯕ ꯃꯇꯝꯗ ꯊꯝꯖꯔꯤ ꯑꯩꯈꯣꯏꯒꯤ ꯈꯨꯗꯣꯜ ꯇꯥꯕꯤꯌꯨ ꯅꯨꯡꯉꯥꯏꯕꯤꯌꯨ ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯍꯧꯖꯤꯛ ꯅꯨꯃꯤꯗꯥꯡꯒꯤ ꯄꯨꯡ 7 ꯃꯈꯥꯏ ꯇꯥꯔꯦ ꯃꯅꯤꯄꯨꯔꯤꯗ ꯄꯥꯎ ꯇꯥꯕꯤꯔꯁꯤ
13: ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯋꯥꯍꯦꯡꯕꯝ ꯔꯥꯖꯦꯁꯅ ꯄꯥꯎ ꯄꯥꯖꯔꯤ ꯑꯍꯥꯟꯕꯗ ꯃꯔꯨꯑꯣꯏꯕ ꯄꯥꯎ NEC ꯒꯤ 93 ꯄ꯭ꯂꯦꯅꯔꯤ ꯃꯤꯐꯝ ꯁꯤꯂꯣꯡꯗ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯅ ꯁꯚꯥꯄꯇꯤ ꯑꯣꯏꯗꯨꯅ ꯄꯥꯡꯊꯣꯛꯈ꯭ꯔꯦ ꯒ꯭ꯔꯤꯍ ꯃꯟꯇ꯭ꯔꯤꯅ ꯍꯥꯏ NEC ꯑꯁꯤ ꯑꯋꯥꯡ ꯅꯣꯡꯄꯣꯛ ꯂꯝꯗꯝ ꯆꯥꯎꯈꯠꯍꯟꯅꯕ ꯄꯣꯔꯝ ꯌꯥꯠꯄꯒꯤ ꯏꯟꯁꯇꯤꯇ꯭ꯌꯨꯁꯟ ꯑꯃ ꯑꯣꯏꯕꯇ ꯅꯠꯇꯅ ꯃꯤꯌꯥꯝꯒꯤ ꯑꯅꯤꯡꯕ ꯑꯄꯥꯝꯕ ꯑꯃꯁꯨꯡ ꯁꯪꯁꯀ꯭ꯔꯤꯇꯤꯒꯤ ꯌꯣꯛꯈꯠꯇꯨꯅ ꯊꯝꯂꯤ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯅꯣꯔꯠ ꯏꯁ ꯀ꯭ꯂꯥꯏꯃꯦꯠ ꯔꯦꯖꯤꯂꯤꯌꯦꯟꯁ ꯐꯟ ꯁꯦꯝꯕ ꯑꯦꯁꯄꯤꯔꯦꯁꯅꯦꯜ ꯗꯤꯁꯇ꯭ꯔꯤꯛ ꯑꯃꯁꯨꯡ ꯑꯦꯁꯄꯤꯔꯦꯁꯅꯦꯜ ꯕ꯭ꯂꯣꯛ ꯄ꯭ꯔꯣꯒ꯭ꯔꯥꯝꯁꯤꯡꯒꯤ ꯃꯈꯥꯗ ꯑꯍꯦꯟꯕ ꯗꯤꯁꯇ꯭ꯔꯤꯛ ꯑꯃꯗꯤ ꯕ꯭ꯂꯣꯛꯁꯤꯡ ꯍꯥꯞꯆꯤꯟꯕꯤꯅꯕ NEC ꯃꯤꯐꯝꯗ ꯇꯛꯁꯤꯟꯈ꯭ꯔꯦ BJP ꯃꯅꯤꯄꯨꯔ ꯄ꯭ꯔꯗꯦꯁꯀꯤ ꯄ꯭ꯔꯁꯤꯗꯦꯟꯠ ꯑꯙꯤꯀꯥꯔꯤ ꯃꯌꯨꯝ ꯁꯔꯗꯥ ꯗꯦꯕꯤꯅ ꯃꯅꯤꯄꯨꯔꯒꯤ ꯔꯥꯏ ꯁꯚꯥ ꯁꯤꯠꯀꯤ BJP ꯃꯤꯔꯦꯞ ꯑꯣꯏꯔꯒꯅꯤ ꯚꯣꯠ ꯊꯥ ꯑꯁꯤꯒꯤ 18 ꯗ ꯊꯥꯗꯅꯒꯅꯤ ꯃꯥꯂꯦꯝꯒꯤ ꯑꯀꯣꯏꯕꯒꯤ ꯈꯜ ꯉꯥꯛ ꯁꯦꯟꯗꯨꯅ ꯊꯝꯕ ꯅꯨꯃꯤꯠ ꯍꯌꯦꯡ ꯃꯅꯤꯄꯨꯔꯗꯁꯨ ꯄꯥꯛ ꯁꯟꯅ ꯄꯥꯡꯊꯣꯛꯀꯅꯤ ꯑꯦꯛ ꯄꯦꯔ ꯃꯥꯀꯦ ꯅꯥꯝ 3.0 ꯀꯦꯝꯄꯦꯟꯁꯨ ꯍꯧꯗꯣꯛꯀꯅꯤ ꯑꯃꯁꯨꯡ ꯑꯦꯟꯐꯣꯔꯁꯃꯦꯟꯠ ꯗꯥꯏꯔꯦꯛꯇꯔꯦꯠꯅ ꯃꯤꯖꯣꯔꯥꯝ ꯑꯃꯁꯨꯡ ꯃ꯭ꯌꯥꯟꯃꯥꯔꯒ ꯇꯥꯏꯅꯕ ꯆꯝꯐꯥꯏꯒꯤ ꯃꯐꯝ ꯃꯥꯄꯟꯗ ꯉꯁꯤ ꯊꯤ ꯍꯨꯝꯕꯒꯤ ꯊꯕꯛ ꯆꯠꯊꯈ꯭ꯔꯦ ꯅꯣꯔꯠ ꯏꯁꯇꯔꯟ ꯀꯥꯎꯟꯁꯤꯜ NEC ꯍꯨꯝꯗ꯭ꯔꯥꯍꯨꯝꯗꯣꯏ ꯁꯨꯕ ꯄ꯭ꯂꯦꯅꯔꯤ ꯃꯤꯐꯝ ꯃꯦꯘꯥꯂꯌꯒꯤ ꯀꯣꯅꯨꯡ ꯁꯤꯂꯣꯡꯗ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯅ ꯁꯚꯥꯄꯇꯤ ꯑꯣꯏꯗꯨꯅ ꯄꯥꯡꯊꯣꯛꯈ꯭ꯔꯦ ꯃꯤꯐꯝ ꯑꯗꯨꯗ ꯗꯣꯅꯔ ꯃꯟꯇ꯭ꯔꯤ ꯖ꯭ꯌꯣꯇꯤꯔ ꯑꯗꯤꯇ꯭ꯌ ꯁꯤꯟꯗ꯭ꯌꯥ ꯃꯦꯘꯥꯂꯌ ꯑꯔꯨꯅꯥꯆꯜ ꯄ꯭ꯔꯗꯦꯁ ꯑꯁꯥꯝ ꯃꯅꯤꯄꯨꯔ ꯇ꯭ꯔꯤꯄꯨꯔꯥ ꯃꯤꯖꯣꯔꯥꯝ ꯅꯥꯒꯥꯂꯦꯟ ꯑꯃꯁꯨꯡ ꯁꯤꯛꯀꯤꯝꯒꯤ ꯔꯥꯖ꯭ꯌꯄꯥꯜ ꯑꯃꯗꯤ ꯃꯨꯈ꯭ꯌ ꯃꯟꯇ꯭ꯔꯤꯁꯤꯡ ꯁꯔꯨꯛ ꯌꯥꯈꯤ ꯃꯤꯐꯝ ꯑꯗꯨꯗ ꯀꯦꯟꯗ꯭ꯔꯒꯤ ꯍꯣꯝ ꯁꯦꯀ꯭ꯔꯦꯇꯔꯤ ꯒꯣꯕꯤꯟ ꯃꯣꯍꯟꯁꯨ ꯁꯔꯨꯛ ꯌꯥꯈꯤ ꯊꯧꯔꯝ ꯑꯗꯨꯗ ꯋꯥ ꯉꯥꯡꯕꯗ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯅ ꯍꯥꯏ ꯅꯔꯦꯟꯗ꯭ꯔ ꯃꯣꯗꯤ ꯁꯔꯀꯥꯔꯅ ꯑꯋꯥꯡ ꯅꯣꯡꯄꯣꯛ ꯂꯝꯗꯝꯗ ꯍꯤꯡꯁꯥꯒꯤ ꯊꯕꯛ ꯂꯣꯏꯁꯤꯟꯗꯨꯅ ꯆꯌꯦꯠꯅꯕ ꯃꯐꯝ ꯑꯃ ꯑꯣꯏꯔꯝꯕꯗꯒꯤ ꯈꯨꯗꯣꯡꯆꯥꯕ ꯐꯪꯍꯟꯕ ꯃꯐꯝ ꯑꯃ ꯑꯣꯏꯍꯜꯂꯛꯂꯤ ꯃꯥꯡ ꯍꯥꯏ NEC ꯑꯁꯤ ꯑꯋꯥꯡ ꯅꯣꯡꯄꯣꯛ ꯂꯝꯗꯝ ꯆꯥꯎꯈꯠꯅꯕ ꯄꯣꯔꯝ ꯌꯥꯠꯄꯒꯤ ꯏꯟꯁꯇꯤꯇ꯭ꯌꯨꯁꯟ ꯑꯃ ꯑꯣꯏꯕꯇ ꯅꯠꯇꯅ ꯃꯤꯌꯥꯝꯒꯤ ꯑꯅꯤꯡꯕ ꯑꯄꯥ ꯑꯃꯁꯨꯡ ꯁꯪꯁꯀ꯭ꯔꯤꯇꯤ ꯌꯣꯛꯈꯠꯇꯨꯅ ꯊꯝꯂꯤ ꯊꯧꯔꯝ ꯑꯗꯨꯗ ꯁꯔꯨꯛ ꯌꯥꯈꯤꯕ ꯗꯣꯅꯔ ꯃꯟꯇ꯭ꯔꯤ ꯁ꯭ꯔꯤ ꯁꯤꯟꯗ꯭ꯌꯥꯟ ꯍꯥꯏ ꯃꯄꯥꯡꯒꯜ ꯀꯟꯕ ꯑꯃꯁꯨꯡ ꯆꯥꯎꯈꯠꯄ ꯑꯋꯥꯡ ꯅꯣꯡꯄꯣꯛ ꯂꯝꯗꯝ ꯑꯃ ꯑꯣꯏꯅꯕ ꯍꯣꯠꯅꯕꯗ ꯂꯨꯆꯤꯡꯕꯁꯤꯡꯅ ꯑꯃꯠꯇ ꯑꯣꯏꯅ ꯋꯥꯔꯦꯞꯅꯈꯤ ꯃꯤꯐꯝ ꯑꯁꯤꯒ ꯃꯔꯤ ꯂꯩꯅꯅ ꯀꯦꯟꯗ꯭ꯔꯒꯤ ꯗꯤꯕ꯭ꯂꯞꯃꯦꯟ ꯑꯣꯐ ꯅꯣꯔꯠ ꯏꯁꯇꯔꯟ ꯔꯤꯖꯟ ꯗꯣꯅꯔ ꯃꯟꯇ꯭ꯔꯥꯂꯣꯏꯅ ꯍꯥꯏ ꯃꯤꯐꯝ ꯑꯁꯤꯗ ꯑꯋꯥꯡ ꯅꯣꯡꯄꯣꯛ ꯂꯝꯗꯝꯒꯤ ꯃꯔꯨꯑꯣꯏꯕ ꯁꯦꯛꯇꯔꯁꯤꯡ ꯆꯥꯎꯈꯠꯅꯕ ꯁꯦꯝꯈꯤꯕ CM ꯍꯥꯏ ꯂꯦꯕꯦꯜ ꯇꯥꯛꯁ ꯐꯣꯔꯁꯁꯤꯡꯅ ꯄꯥꯏꯈꯠꯄ ꯊꯕꯛꯁꯤꯡꯒꯤ ꯃꯇꯥꯡꯗ ꯈꯟꯅꯈꯤ ꯃꯤꯐꯝꯒꯤ ꯃꯅꯨꯡ ꯆꯟꯅ ꯇꯨꯔꯤꯖꯝ, ꯂꯧ ꯁꯤꯡꯎ, ꯍꯣꯔꯇꯤꯀꯜꯆꯔ, ꯌꯦꯔꯨꯝ ꯑꯃꯁꯨꯡ ꯉꯥ ꯄꯨꯊꯣꯛꯄꯒꯤ ꯆꯥꯡ ꯍꯦꯟꯒꯠꯅꯕ ꯑꯍꯦꯟꯕ ꯁꯦꯜ ꯊꯥꯗꯕꯒꯤ ꯋꯥꯐꯝꯁꯨ ꯈꯟꯅꯈꯤ ꯃꯁꯤꯒꯤ ꯃꯊꯛꯇ ꯏꯟꯐ꯭ꯔꯥꯁ꯭ꯇ꯭ꯔꯛꯆꯔ ꯁꯦꯝꯒꯠꯄ, ꯂꯝꯕꯤ ꯊꯣꯡ ꯐꯍꯟꯕ ꯑꯃꯗꯤ ꯍꯦꯟꯂꯨꯝ ꯑꯃꯁꯨꯡ ꯍꯦꯟꯗꯤꯀ꯭ꯔꯥꯐꯀꯤ ꯄꯣꯠꯊꯣꯛꯁꯤꯡ ꯍꯦꯟꯅ ꯄꯨꯊꯣꯛꯇꯨꯅ ꯅꯍꯥ ꯀꯌꯥ ꯃꯔꯣꯝꯗꯣꯝ ꯂꯦꯞꯆꯕ ꯉꯝꯍꯟꯅꯕꯒꯤ ꯃꯇꯥꯡꯗꯁꯨ ꯈꯟꯅꯈꯤ NEC ꯍꯨꯝꯗ꯭ꯔꯥꯍꯨꯝꯗꯣꯏ ꯁꯨꯕ ꯄ꯭ꯂꯦꯅꯔꯤ ꯁꯦꯁꯟꯗ ꯁꯔꯨꯛ ꯌꯥꯈꯤꯕ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯗꯣꯅꯔ ꯑꯃꯁꯨꯡ NEC ꯃꯈꯥꯗ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯀꯤꯝꯁꯤꯡꯒꯤ ꯃꯈꯥꯗ ꯂꯨꯄꯥ ꯀꯣꯇꯤ 1,132,000 ꯔꯣꯝꯒꯤ ꯄ꯭ꯔꯣꯖꯦꯛ 147 ꯄꯥꯏꯈꯠꯇꯨꯅ ꯂꯣꯏꯁꯤꯟꯈꯤ ꯍꯥꯏꯈꯤ ꯃꯤꯐꯝ ꯑꯗꯨꯗ ꯃꯥꯡ ꯍꯥꯏ ꯀꯨꯝꯖꯥ 2022 ꯃꯦꯒꯤ ꯏꯔꯥꯡ ꯃꯇꯨꯡꯗ ꯑꯅꯧꯕ ꯐꯤꯔꯦꯞꯀ ꯂꯣꯏꯅꯅ ꯃꯅꯤꯄꯨꯔ ꯃꯥꯡꯂꯣꯝꯗ ꯆꯪꯁꯤꯟꯅꯕ ꯍꯣꯠꯅꯔꯤ ꯃꯔꯝ ꯑꯗꯨꯅ ꯗꯣꯅꯔ ꯑꯃꯁꯨꯡ NEC ꯃꯈꯥꯗ ꯔꯥꯏꯖ ꯑꯁꯤꯒꯤꯗꯃꯛ ꯁꯦꯟꯐꯝ ꯊꯥꯗꯕꯤꯅꯕ ꯍꯥꯏꯖꯈꯤ ꯃꯤꯐꯝ ꯑꯗꯨꯗ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ꯃꯥꯡꯂꯣꯝꯗ ꯆꯪꯁꯤꯟꯅꯕꯒꯤꯗꯃꯛ ꯑꯃꯠꯇ ꯉꯥꯏꯔꯕ ꯄꯥꯝꯕꯩꯗꯤ ꯋꯥꯔꯤ ꯁꯥꯟꯅꯕ ꯍꯥꯏꯕꯁꯤꯅꯤ ꯔꯥꯖ꯭ꯌ ꯁꯔꯀꯥꯔꯅ ꯃꯤꯐꯝ ꯑꯗꯨꯗ ꯄꯤꯈꯠꯈꯤꯕ ꯔꯤꯄꯣꯔꯠꯁꯤꯡꯒꯤ ꯃꯅꯨꯡꯗ ꯑꯌꯨꯁꯃꯥꯟ ꯚꯥꯔꯠ ꯑꯃꯁꯨꯡ ꯆꯤꯐ ꯃꯤꯅꯤꯁꯇꯔꯒꯤ ꯍꯛꯁꯦꯜꯒꯤ ꯇꯦꯡꯕꯥꯡ ꯁ꯭ꯀꯤꯝꯒꯤ ꯃꯈꯥꯗ ꯕꯦꯅꯤꯐꯤꯁꯔꯤ ꯂꯥꯛ ꯑꯃ 1,040,000 ꯔꯣꯝ ꯂꯨꯄꯥ ꯀꯣꯇꯤ 140,000 ꯆꯪꯅ ꯂꯦꯝꯅ ꯂꯥꯏꯌꯦꯡꯈꯤꯕ ꯅꯣꯔꯠ ꯏꯁ ꯀ꯭ꯂꯥꯏꯃꯦꯠ ꯔꯦꯖꯤꯁꯇꯦꯟꯠ ꯐꯟ ꯁꯦꯝꯕ ꯑꯦꯁꯄꯤꯔꯦꯁꯅꯦꯜ ꯗꯤꯁꯇ꯭ꯔꯤꯛ ꯑꯃꯁꯨꯡ ꯑꯦꯁꯄꯤꯔꯦꯁꯅꯦꯜ ꯕ꯭ꯂꯣꯛ ꯄ꯭ꯔꯣꯒ꯭ꯔꯥꯝꯁꯤꯡꯒꯤ ꯃꯈꯥꯗ ꯑꯍꯦꯟꯕ ꯗꯤꯁꯇ꯭ꯔꯤꯛ ꯑꯃꯗꯤ ꯕ꯭ꯂꯣꯛꯁꯤꯡ ꯍꯥꯞꯁꯤꯟꯕꯤꯅꯕ ꯇꯛꯁꯤꯟꯈꯤ ꯍꯥꯏꯔꯤ BJP ꯃꯅꯤꯄꯨꯔ ꯄ꯭ꯔꯗꯦꯁꯀꯤ ꯄ꯭ꯔꯁꯤꯗꯦꯟꯠ ꯑꯙꯤꯀꯥꯔꯤ ꯃꯌꯨꯝ ꯁꯔꯗꯥ ꯗꯦꯕꯤꯅ ꯃꯅꯤꯄꯨꯔꯒꯤ ꯔꯥꯖ꯭ꯌ ꯁꯚꯥ ꯁꯤꯠꯀꯤ BJP ꯃꯤꯔꯦꯞ ꯑꯣꯏꯔꯒꯅꯤ BJP ꯁꯦꯟꯇ꯭ꯔꯦꯜ ꯀꯃꯤꯇꯤꯅ ꯉꯁꯤ ꯊꯣꯛꯈꯤꯕ ꯆꯦꯔꯣꯜ ꯑꯃꯗ ꯊꯥ ꯑꯁꯤꯒꯤ 19ꯗ ꯚꯣꯠ ꯊꯥꯗꯅꯒꯗꯧꯔꯤꯕ ꯃꯅꯤꯄꯨꯔꯒꯤ ꯑꯃꯠꯇ ꯉꯥꯏꯔꯕ ꯔꯥꯖ꯭ꯌ ꯁꯚꯥ ꯁꯤꯠ ꯑꯁꯤꯒꯤꯗꯃꯛ ꯁ꯭ꯔꯤꯃꯇꯤ ꯑꯦ ꯁꯔꯗꯥ ꯗꯦꯕꯤ ꯃꯤꯔꯦꯞ ꯑꯣꯏꯔꯒꯅꯤ ꯍꯥꯏꯅ ꯂꯥꯎꯊꯣꯛꯈꯤꯕꯅꯤ ꯅꯤꯡꯁꯤꯡꯕ ꯌꯥꯏ ꯏꯂꯦꯛꯁꯟ ꯀꯃꯤꯁꯟ ꯑꯣꯐ ꯏꯟꯗꯤꯌꯥ ECIꯅ ꯔꯥꯖ꯭ꯌ 10ꯒꯤ ꯔꯥꯖ꯭ꯌ ꯁꯚꯥ ꯁꯤꯠ 24ꯒꯤ ꯃꯤꯈꯜ ꯖꯨꯟ 19ꯗ ꯄꯥꯡꯊꯣꯛꯂꯒꯅꯤ ꯍꯥꯏꯅ ꯂꯥꯎꯊꯣꯛꯈ꯭ꯔꯕꯅꯤ ꯃꯤꯈꯜꯒꯤ ꯅꯣꯇꯤꯐꯤꯀꯦꯁꯟ ꯖꯨꯟ ꯑꯃꯗ ꯊꯣꯛꯈꯤ ꯃꯤꯔꯦꯞ ꯆꯦ ꯄꯤꯁꯤꯟꯕꯒꯤ ꯑꯔꯣꯏꯕ ꯃꯇꯝꯅ ꯖꯨꯟ 9ꯅꯤ ꯁ꯭ꯀ꯭ꯔꯨꯇꯤꯅꯤ ꯖꯨꯟ 10ꯗ ꯄꯥꯡꯊꯣꯛꯀꯅꯤ ꯑꯗꯨꯒ ꯃꯤꯔꯦꯞ ꯆꯦ ꯂꯧꯊꯣꯛꯄꯒꯤ ꯑꯔꯣꯏꯕ ꯃꯇꯝꯅ ꯖꯨꯟ 11ꯅꯤ ꯚꯣꯠ ꯖꯨꯟ 18ꯒꯤ ꯑꯌꯨꯛ ꯄꯨꯡ 9:00 ꯅꯨꯡꯊꯤꯜ ꯄꯨꯡ 4 ꯐꯥꯎꯕ ꯊꯥꯗꯅꯒꯅꯤ ꯚꯣꯠ ꯃꯁꯤꯡꯅ ꯅꯨꯃꯤꯠ ꯑꯁꯤꯃꯛꯇꯗ ꯊꯤꯒꯅꯤ ꯃꯤꯈꯜ ꯄꯥꯡꯊꯣꯛꯀꯗꯕ ꯔꯥꯖ꯭ꯌꯁꯤꯡ ꯑꯗꯨꯗꯤ ꯑꯟꯙ꯭ꯔ ꯄ꯭ꯔꯗꯦꯁ, ꯒꯨꯖꯔꯥꯠ ꯑꯃꯁꯨꯡ ꯀꯔꯅꯥꯇꯀꯤ ꯁꯤꯠ 4-4, ꯔꯥꯖꯁꯊꯥꯟ ꯑꯃꯁꯨꯡ ꯃꯙ꯭ꯌ ꯄ꯭ꯔꯗꯦꯁꯀꯤ ꯁꯤꯠ 3-3, ꯖꯔꯈꯟꯒꯤ 2, ꯃꯅꯤꯄꯨꯔ, ꯃꯦꯘꯥꯂꯌ, ꯑꯔꯨꯅꯥꯆꯜ ꯄ꯭ꯔꯗꯦꯁ ꯑꯃꯁꯨꯡ ꯃꯤꯖꯣꯔꯥꯝꯒꯤ ꯁꯤꯠ 1-1. ꯃꯅꯤꯄꯨꯔꯒꯤ ꯑꯃꯠꯇ ꯉꯥꯏꯔꯕ ꯔꯥꯖ꯭ꯌ ꯁꯚꯥ ꯁꯤꯠꯀꯤ ꯃꯤꯈꯜꯒꯤ ꯔꯤꯇꯔꯅꯤꯡ ꯑꯣꯐꯤꯁꯥꯔꯁꯨ ꯑꯣꯏꯔꯤꯕ ꯃꯅꯤꯄꯨꯔ ꯕꯤꯙꯥꯟ ꯁꯚꯥꯒꯤ ꯁꯦꯀ꯭ꯔꯦꯇꯔꯤ ꯔꯣꯍꯤꯠ ꯁꯥꯄꯝꯅ ꯊꯣꯛꯈꯤꯕ ꯆꯦꯔꯣꯜ ꯑꯃꯅ ꯍꯥꯏ ꯃꯤꯈꯜ ꯑꯁꯤꯒꯤ ꯃꯦꯞ ꯆꯦ ꯊꯥ ꯑꯁꯤꯒꯤ 9 ꯐꯥꯎꯕꯗ ꯔꯤꯇꯔꯅꯤꯡ ꯑꯣꯐꯤꯁꯥꯔ ꯅꯠꯇ꯭ꯔꯒ ꯑꯦꯁꯤꯁꯇꯦꯟꯠ ꯔꯤꯇꯔꯅꯤꯡ ꯑꯣꯐꯤꯁꯥꯔ ꯑꯦꯜ ꯗꯅꯁ꯭ꯌꯥꯝꯁꯤꯡꯗ ꯁꯨꯇꯤ ꯅꯠꯇꯕ ꯅꯨꯃꯤꯠꯁꯤꯡꯗ ꯑꯌꯨꯛ ꯄꯨꯡ 13 ꯅꯨꯡꯊꯤꯜ ꯄꯨꯡ 9 ꯐꯥꯎꯕꯗ ꯄꯤꯁꯤꯟꯕ ꯌꯥꯒꯅꯤ ꯖꯨꯟ 9ꯗ ꯃꯅꯤꯄꯨꯔ ꯕꯤꯙꯥꯟ ꯁꯚꯥꯒꯤ ꯁꯦꯀ꯭ꯔꯦꯇꯔꯤꯗ ꯁ꯭ꯀ꯭ꯔꯨꯇꯤꯅꯤ ꯄꯥꯡꯊꯣꯛꯀꯅꯤ ꯔꯥꯖ꯭ꯌ ꯁꯚꯥꯒꯤ MP ꯑꯣꯏꯔꯤꯕ ꯃꯍꯥꯔꯥꯁ꯭ꯇ꯭ꯔ ꯂꯩꯁꯦꯝꯕ ꯁꯅꯥꯖꯥꯎꯕꯒꯤ ꯊꯕꯛ ꯄꯥꯏꯕꯒꯤ ꯃꯇꯝ ꯊꯥ ꯑꯁꯤꯒꯤ 14ꯗ ꯂꯣꯏꯔꯒꯅꯤ ꯄꯥꯎꯒꯤ ꯃꯔꯛꯇꯅ ꯕ꯭ꯔꯦꯛ ꯑꯃ
14: ꯅꯨꯄꯤꯗ ꯑꯃꯗꯤ ꯅꯨꯄꯥꯁꯤꯡꯗ ꯇꯣꯏꯅ ꯅꯥꯒꯟꯕ ꯊꯥꯏꯔꯣꯏꯗꯀꯤ ꯑꯅꯥꯕ ꯃꯈꯜ ꯁꯨꯅ ꯌꯦꯡꯕꯒ ꯂꯣꯏꯅꯅ ꯃꯅꯤꯄꯨꯔꯗ ꯑꯍꯥꯟꯕ ꯊꯥꯏꯔꯣꯏꯗ ꯁ꯭ꯀꯦꯟꯒꯤ ꯐꯦꯁꯤꯂꯤꯇꯤ ꯂꯩꯔꯕ AOI ꯕꯕꯤꯅꯥ ꯁ꯭ꯄꯦꯁꯤꯌꯦꯂꯤꯇꯤ ꯍꯣꯁꯄꯤꯇꯥꯜ ꯊꯥꯏꯔꯣꯏꯗ ꯀꯦꯟꯁꯔꯒꯤ ꯍꯥꯏ ꯗꯣꯁ ꯑꯥꯏꯑꯣꯗꯤꯟ ꯊꯦꯔꯥꯄꯤꯒꯤ ꯈꯨꯗꯣꯡꯆꯥꯕ ꯄꯤꯕꯒ ꯂꯣꯏꯅꯅ CMHT PMJA
13: ತಾವಿರುವ ಪಾವ ಅಸಿ ಆಕಾಶವಾಣಿ ಇಂಫಾಲ್ದಗಿನಿ. ಮಾಲಿಂಗಿ ಅಕೂಬಗಿ ಖಲ್ಗಾಕ್ ಸೇನ ಥಂಬ ನುಮಿತ್ ಹಯೆಂಗ್ ಮಣಿಪುರದಸು ಪಾಂಗ್ತೋಕನಿ. ಕುಂಸಿ ಸೈಗಿ ಹಿರಂನ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಹೈಬಸಿನಿ. ಮಪುಂಗೈಬ ಥೌರಂ ರಾಜ್ಯಗಿ ಡೈರೆಕ್ಟೊರೇಟ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸಿಂದುನ ಇಂಫಾಲ್ಗಿ ಕೊನು ಮಮಾಂಗ ಲೈಬ ಸಿಟಿ ಕನ್ವೆನ್ಷನ್ ಸೆಂಟರ್ದ ಪಾಂಗ್ತೋಕನಿ. ಥೌರಂಗಿ ಸರೋಗ ಮೊಯ್ನ ಟುಗೆದರ್ ಫಾರ್ ಕ್ಲೈಮೇಟ್ ಆಕ್ಷನ್ ಹೈಬ ಹಿರಂದ ಸೈಕ್ಲೋಥಾನ್ ಪಾಂಗ್ತೋಕನಿ. ಥೌರಂ ಅಸ್ದ ಎಸ್ಪಿರೇಷನ್ ಅವಾರ್ಡ್, ಗ್ರೀನ್ ಆಂಟ್ರಪ್ರಿನರ್ ಅವಾರ್ಡ್, ಕ್ಲೈಮೇಟ್ ಕಮ್ಯುನಿಕೇಟರ್ ಅವಾರ್ಡ್, ಲೈಫ್ ಟೈಮ್ ಅಚೀವ್ಮೆಂಟ್ ಎನ್ವೈರನ್ಮೆಂಟ್ ಅವಾರ್ಡ್, ತೊಗಾನ್ ತೊಗಾನ್ ಚಾಂಗದಮ್ದ ಮಕೋಕ್ ಮತಂಗ್ ತಾಗ್ರಬಸಿಂದ ಮನಾ ಖುಷಿನಗನಿ. ಮಾಲಿಂಗಿ ಅಕೂಬಗಿ ಖಲ್ಗಾಕ್ ಸೇನು ಥಂಬ ನುಮಿತ್ ರಾಜ್ಯ ಅಸಿಗಿ ತೊಗಾನ್ ತೊಗಾನ್ ಮಫಮ್ಸಿಂದಸು ಪಾಕ್ಸನ್ನ ಪಾಂಗ್ತೋಕ್ನಗನಿ. ನುಮಿತ್ ಅಸಿನ ಲಾಕ್ಪದ ರಾಜ್ಯ ಅಸಿಗಿ ಮಿಯಾಮ್ದ ಯೈಫ ಪಾವುಜೆಲ್ ಪೀರದುನ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮ್ಚಾನ್ ಹಾಯ್, ನುಮಿತ್ ಅಸಿ ಲಾಕ್ಪನ ಹೌಜಿಕ್ಕಿ ಅಮದಿ ತುಂಗಿ ಮಿರೋಳ್ಗಿದಂಬ ಮೌಕ್ಷಾಗಿ ಖಲ್ಗಾಕ್ತುನ ಥಂಬಗಿ ದಾಯಿತ ಅದು ನಿಂಗ್ಸಿಂಗ್ಹಲೆ. ಉಮಂಗ್ ತುರೇಲ್ ಸಿಂಗ್ಸಾಂಗ್ ಅಮದಿ ಇನಾ ಕುಲ್ಲಬ ಬಯೋಡೈವರ್ಸಿಟಿ ಅಸಿ ಮಿಯಾಂಗಿ ಮಮಲ್ ನಾಯ್ದ್ರಬ ಲನ್ನಿ. ಮರಮದುನ ಮಸಿವು ಗಾಕ್ ಸೇನ್ ಭಯಬಸಿ ಮಿಪುಂ ಕುದಿಮಕಿ ದಾಯಿತನಿ. ಮಾಲಿಂಗಿ ಅಕೂಬಿ ಖಲ್ಗಾಕ್ ಸೇನ ಥಂಬ ನುಮಿತ್ಕ ಮರಿ ಲೈನ ಏಕ್ ಪೇರ್ ಮಾಕೆ ನಾಮ್ 3.0 ಹಯೆಂಗ್ ಅಯುಕ್ ಹೌದೋಲಗನಿ. ರಾಜ್ಯಗಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅನುರಾಗ್ ಬಾಜಪಾಯಿನ ಥೌರಂ ಅಸಿ ಇಂಫಾಲ್ ವೆಸ್ಟ್ ಜಿಲ್ಲಾಗಿ ತಗೇಲ್ದ ಲೈಬ ಸಾಯಿ ಸ್ಪೋರ್ಟ್ಸ್ ಕಂಪ್ಲೆಕ್ಸ್ದ ಹೌದೋಕನಿ. ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 2023 ಪಾಲನ್ ಥರುಂಗಿ ಸರೋಗ ಮೊಯ್ನ ಅಸಿ ಮಣಿಪುರ್ ಯೂನಿವರ್ಸಿಟಿಗೆ ಟ್ರಾಫಿಕ್ ಪಾಯಿಂಟ್ ಲೂ ನಾನ ಥಮ್ನಬ ಅಮಸುಂಗ್ ಅಮುಕ್ಟಂಗ್ ಸಿಜನರಗ ಹುಂದೋಕ ಮಕ್ಕಳಿಗೆ ಪ್ಲಾಸ್ಟಿಕ್ ಸಿನಬ ಥಿಂಗ್ಬಗಿ ಕ್ಯಾಂಪೇನ್ ಅಮ ಪಾಂಗ್ತೋಕಿ. ಕ್ಯಾಂಪೇನ್ ಅದು ಯೂನಿವರ್ಸಿಟಿ ಅಸಿಗೆ ಎನ್ವೈರನ್ಮೆಂಟಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಮಸುಂಗ್ ಎನ್ ಎಸ್ ಎಸ್ ಸೇಲ್ನ ಸಿನ್ಬನಿ. ಕ್ಯಾಂಪೇನ್ ಅಸ್ದ ಫ್ಯಾಕಲ್ಟಿ ಮೆಂಬರ್, ಮಹಿರೋಯ್ ಅಮಸುಂಗ್ ಎನ್ ಎಸ್ ಎಸ್ ವಾಲಂಟಿಯರ್ ಪುನ್ನ ಚನೀರೋಮ್ನ ಸರು ಯಾಕಿ. ರಾಜ್ಯಗೆ ಗೃಹ ಮಂತ್ರಿ ಗೋವಿಂದಾಸ್ ಕೊಂಥೋಕ್ಜಮ್ನ ಹೈರಿ, ರಾಜ್ಯದ ಶಾಂತಿ ಅಮಸುಂಗ್ ಚೌಕಟ್ಪ ಪುರಪದ ಮೇಡಿಯಾನ ಮರುವ ಥೌಕ್ದಾಂಗ್ ಲೌರಿ. ಬಿಷ್ಣುಪುರ್ ಜಿಲ್ಲಾಗಿ ಮಿನಿ ಸೆಕ್ರೆಟರಿಗೆ ಪಂಚಾಯತ್ ರಿಸೋರ್ಸ್ ಸೆಂಟರ್ ಅಂಗಸಿ ಪಾಂಗ್ತೋಕ್ಪ ಓಲ್ಡ್ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ವಾಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಲಿಂಕಕ್ಕಿ ಬಗ್ಗೆ ಚಹಿ ಮಾಪನ್ ಸ್ವರೂಪಗಿ ಪಾಲನ್ ಥರೋಮ್ದ ಶ್ರೀ ಗೋವಿಂದಾಸ್ನ ಹಾಯಿ, ಜರ್ನಲಿಸ್ಟ್ಸಿಂಗ್ನ ಮಿಯಾಮ್ದ ಅಸೆಯಂಗ್ಬ ಅಚುಂಬ ಈ ಪಾವ್ಸಿಂಗ್ ಯೋಹನಬ ಮತಂ ಚುಪ್ಪದ ಹೊನಗದಬನಿ. ಈ ಪಾವ್ ಅಮ ಮಿಯಾಮ್ದ ಪೀಬ ಮತಂದ ಅಸೆಯಂಗ್ಬ ಅಚುಂಬ ಅದು ಕುಂಬ್ನ ತಿದೋಲಬ ಮತುಂಗ್ದ ಮರಿಕ್ ಚುಂಬ ಪಾವ್ ಮಿಯಾಮ್ದ ಫಂಗನಗದಬನಿ. ಶ್ರೀ ಗೋವಿಂದಾಸ್ನ ಹಾಯಿ ಥೌರಂದು ಎಮ್ ಎಲ್ ಎ ಸಿಂಗ್ ಥೊಂಗಾಮ್ ಶಾಂತಿ ಅಮದಿ ಎಸ್ ಪ್ರೇಮ್ಚಂದ್, ಜಿಲ್ಲಾ ಅಸಿಗೆ ಡೆಪ್ಯೂಟಿ ಕಮಿಷನರ್ ಎಸ್ ಪಿ ಸಿ ಎಸ್ ಒ ಸಿಂಗ್, ಮಕೋಕ್ ಥೊಂಬ ಆಫೀಸರ್ ಸಿಂಗ್ ಸರುಕ್ ಯಾಕಿ. ಥೌರಂಗಿ ಸರುಗಮ ಒಯ್ನ ವಾಲ್ ಎನ್ವೈರನ್ಮೆಂಟ್ ಡೇ ಪಾಲನ್ಗ ಮರಿ ಲೇನ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಪ್ರೆಸ್ ಕ್ಲಬ್ಗೆ ಅಕೋಬಿದ ಊಚರಾಕ್ಯಾಸು ಥಾಕಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರಲ್ ಸೈನ್ಸಸ್ ಟೋಕಿಯೋ ಜಪಾನ್ದ ಎಸ್ಟ್ರೋಫಿಸಿಸ್ಟ್ ಒರಿಬ ಡಾಕ್ಟರ್ ರೊನಾಲ್ಡೋ ರೈಸ್ರಂಗ ಉನದುನ ವಾರಿ ಸಾಬಗಿ ಥೋರಮ ಮಂಗಸಿ ಇಂಫಾಲ್ ಕಾಲೇಜ್ಗೆ ಸೆಮಿನಾರ್ ಹಾಲ್ಡ ಪಾಂಗ್ತೋಕ್ರೆ. ಕೆರಿಯರ್ ಕೌನ್ಸಿಲಿಂಗ್ ಸೆಲ್ ಇಂಫಾಲ್ ಕಾಲೇಜ್ ಇಂಫಾಲ್ ಅಸಿನ್ಬ ಥೋರಮ್ ಅದುದ ಕಾಲೇಜ್ ಅಸಿಗೆ ಪ್ರಿನ್ಸಿಪಲ್ ಡಾಕ್ಟರ್ ಎಂ ಚಂದ್ರ ಅಮದಿ ಐ ಸಿ ಟಿ ಎಗೆ ಪ್ರೆಸಿಡೆಂಟ್ ಡಾಕ್ಟರ್ ಎಲ್ ಇಬುಮೋ ಸಿಂಗ್ ಸಿಂಗ್ಬ ಸರು ಯಾಕಿ. ಪಾವ್ಗಿ ಮರತನ ಬ್ರೇಕ್ ಅಮಮು.
15: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ಇಂಫಾಲ್ನ ಬ್ರೆಸ್ಟ್ ಅಮಸುಂಗ್ ಲಂಗ್ ಕ್ಯಾನ್ಸರ್ನ ನಾರಬ ಪೇಷಂಟ್ಸ್ಗಿದಮಕ್ತ ಫ್ರೀ ಮೊಲಿಕ್ಯುಲರ್ ಟೆಸ್ಟ್ಗೆ ಕುದೋಂಗ್ಚಾವ ಪಿಜರಿ. ಹೈರಿಬ ಟೆಸ್ಟ್ ಅದುದಿ ಬ್ರೆಸ್ಟ್ ಕ್ಯಾನ್ಸರ್ಗಿನ ಇ ಆರ್ ಪಿ ಆರ್ ಹಾರ್ ಟು ನೋಯ್ ಅಮಸುಂಗ್ ಕೆ ಐ 67, ಲಂಗ್ ಕ್ಯಾನ್ಸರ್ಗಿನ ಇ ಜಿ ಎಫ್ ಆರ್ ಮ್ಯೂಟೇಷನ್ ಟೆಸ್ಟ್ ಅಮಸುಂಗ್ ಎ ಎಲ್ ಕೆ ರೋಸ್ 1 ಪಿ ಡಿ ಎಲ್ 1 ಐ ಐ ಸಿ ಟೆಸ್ಟ್. ಟೆಸ್ಟ್ ಅಸಿಗೆ ಮತೆಯನ್ನ ಕ್ಯಾನ್ಸರ್ ಲಯಂಗ್ಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಚೌನ ಮತೆಯಂಗ್ ಒಯ್ಗನೆ. ಅಕುಪ ಮರೋಲ್ಗಿದಮಕ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ತಾನಬಿಯೋ.
13: ಆಕಾಶವಾಣಿ ಇಂಫಾಲ್ಗೆ ಪಾವ್ ತಾಬಿರಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇದಿನ ಮಿಜೋರಾಂ ಅಮಸುಂಗ್ ಮ್ಯಾನ್ಮಾರ್ಗ ತಾಯ್ನಬ ಚಂಫಾಗಿ ಮಫಂ ಮಾಪನ್ದಂಗಸಿ ಥಿಯುಂಬಗಿ ಥಬಕ್ ಚತಕ್ರೆ. ಏಜೆನ್ಸಿಗೆ ಪಾವುನ್ ಹಾಯ್, ಥಿಯುಂಬಗಿ ಥಬಕ್ ಅದು ಐನ್ಕಾಯ್ನ ಯಾಮ್ಲಬ ಬರ್ಮಾಗಿ ಕ್ವಾ ಸುಪಾರಿ ಸಿಂಗ್ ಅಂಕೈ ವಾಂಗ್ಮಲ್ಲಾನ ಪುಸಿಲ್ಲಕದೊರೆ ಹಾಯ್ಬ ಪಾವು ಫಂಬದಗಿ ಥಿಯುಂಬಗಿ ಥಬಕ್ ಅದು ಚತಕಿಬನಿ. ಡೈರೆಕ್ಟೊರೇಟ್ ಅಸಿನ ಹಾಯ್, ಥಿಯುಂಬಗಿ ಥಬಕ್ ಅದುದ ಮರುವಿನ ಆಯನ್ಗಿ ವಾಂಗ್ಮದ ಪೋಟ್ ಪುಥೋಕ್ ಪುಸಿನ್ ತೌರಿಬ ನೆಟ್ವರ್ಕ್ ಅಸಿದ ಲಂದಮ್ ಅದುಗಿ ಮರುವಿನ ಸೇನಬ ಮ್ಯೂಯಿಸಿಂಗಿ ಯುಂ ಅಮದಿ ಲಲೋಡ್ ಇತಿಕ್ ತೌವ ಮಫಂಸಿಂಗ್ದ ಚತಕಿಬನಿ. ಥಿಜಿನ್ಬ ಅದರಿಗೆ ಖಂಗ್ಲಪ್ಪಗೆ ಮತ್ತುಂಗಿನ ಮ್ಯಾನ್ಮಾರ್ಗೆ ಪುರಕ್ಪ ಕ್ವಾ ಸುಪಾರಿ ಅದು ತಿಯು ತುರೆಯಲ್ಲಾಲಗ ಪುರಕ್ಲಬ ಮತ್ತು ಮಫಂ ಅದುಗೆ ಗೋದಾಂಗ್ಸಿಂಗ್ದ ಸಸಿನ್ನಬ ಸೇ ಸಿಜಿನಗ ಪೈಸಿಂದುನ ಥಂಬನಿ ಹಾರಿ. ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯍ ꯅꯨꯃꯤꯠꯅꯤꯅꯤꯒꯤ ꯇ꯭ꯔꯤꯄꯨꯔꯥ ꯈꯣꯡꯆꯠꯇ ꯉꯁꯤ ꯑꯊꯦꯡꯕꯗ ꯇ꯭ꯔꯤꯄꯨꯔꯥꯗ ꯊꯨꯡꯒꯅꯤ꯫ ꯃꯍꯥꯛꯀꯤ ꯈꯣꯡꯆꯠ ꯃꯅꯨꯡꯗ ꯂꯥꯟꯀꯥꯃꯨꯔꯥꯗ ꯂꯩꯕ BSFꯀꯤ ꯑꯥꯎꯠꯄꯣꯁꯠ ꯆꯠꯀꯅꯤ ꯑꯃꯁꯨꯡ ꯔꯥꯏꯖ꯭ꯌ ꯑꯃꯗꯤ ꯀꯦꯟꯗ꯭ꯔꯒꯤ ꯁꯦꯀ꯭ꯌꯨꯔꯤꯇꯤ ꯐꯣꯔꯁꯁꯤꯡꯒꯤ ꯑꯣꯐꯤꯁꯤꯌꯦꯜꯁꯤꯡꯒꯤ ꯑꯣꯏꯕ ꯑꯋꯥꯡꯕ ꯊꯥꯛꯀꯤ ꯃꯤꯐꯝ ꯑꯃ ꯄꯥꯡꯊꯣꯛꯀꯅꯤ꯫ ꯍꯌꯦꯡ ꯑꯒꯔꯇꯂꯥꯗ ꯂꯩꯕ ꯑꯔꯤꯕ ꯔꯥꯖ ꯚꯕꯟꯗ ꯄꯨꯁꯕꯟꯇ ꯄꯦꯂꯦꯁ ꯍꯣꯇꯦꯜ ꯁꯥꯅꯕ ꯎꯔꯦꯞ ꯎꯌꯨꯡ ꯇꯝꯕꯒꯤ ꯊꯧꯔꯝꯗ ꯒ꯭ꯔꯤꯍ ꯃꯟꯇ꯭ꯔꯤ ꯁꯔꯨꯛ ꯌꯥꯒꯅꯤ꯫ ꯁꯥꯜ ꯕꯒꯥꯟꯗ ꯄꯥꯡꯊꯣꯛꯄ ꯃꯤꯐꯝ ꯑꯃꯗ ꯒ꯭ꯔꯤꯍ ꯃꯟꯇ꯭ꯔꯤ ꯃꯨꯈ꯭ꯌ ꯃꯟꯇ꯭ꯔꯤ ꯃꯅꯤꯛ ꯁꯥ, ꯆꯤꯐ ꯁꯦꯀ꯭ꯔꯦꯇꯔꯤ, DGP ꯑꯃꯁꯨꯡ BSFꯀꯤ IG ꯌꯥꯎꯅ ꯃꯀꯣꯛ ꯊꯣꯡꯕ ꯑꯣꯐꯤꯁꯤꯌꯦꯜꯁꯤꯡ ꯁꯔꯨꯛ ꯌꯥꯒꯅꯤ ꯍꯥꯏꯔꯤ꯫ ꯚꯦꯅꯦꯖꯨꯋꯦꯂꯥꯒꯤ ꯑꯦꯛꯇꯤꯡ ꯄ꯭ꯔꯁꯤꯗꯦꯟꯠ ꯗꯦꯜꯁꯤ ꯔꯣꯗ꯭ꯔꯤꯛꯁꯅ ꯉꯁꯤ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯒ ꯅꯦ ꯗꯤꯜꯂꯤꯒꯤ ꯍꯥꯏꯗ꯭ꯔꯕꯥꯗ ꯍꯥꯎꯁꯇ ꯎꯅꯗꯨꯅ ꯂꯩꯕꯥꯛ ꯑꯅꯤꯒꯤ ꯃꯔꯤꯒꯤ ꯃꯇꯥꯡꯗ ꯋꯥꯔꯤ ꯀꯌꯥꯃꯔꯨꯝ ꯁꯥꯟꯅꯈ꯭ꯔꯦ꯫ ꯋꯥꯔꯤ ꯁꯥꯟꯅꯕ ꯑꯗꯨꯗ ꯂꯨꯆꯤꯡꯕ ꯑꯅꯤꯅ ꯏꯅꯔꯖꯤ, ꯉꯥꯛꯁꯦꯜ, ꯂꯂꯣꯟ ꯏꯇꯤꯛ, ꯐꯥꯔꯃꯥꯁꯤꯌꯨꯇꯤꯀꯦꯜ, ꯍꯛꯁꯦꯜ, ꯇ꯭ꯔꯥꯟꯁꯄꯣꯔꯇꯦꯁꯟ ꯑꯃꯁꯨꯡ ꯔꯤꯅ꯭ꯌꯨꯑꯦꯕꯜ ꯏꯅꯔꯖꯤꯅꯆꯤꯡꯕ ꯁꯦꯛꯇꯔꯁꯤꯡꯗ ꯂꯩꯕꯥꯛ ꯑꯅꯤꯅ ꯍꯦꯟꯅ ꯇꯦꯡꯕꯥꯡ ꯄꯤꯅꯕꯒꯤ ꯃꯇꯥꯡꯗ ꯋꯥꯐꯝ ꯀꯌꯥ ꯈꯟꯅꯈꯤ꯫ ꯃꯗꯨꯒꯤ ꯃꯃꯥꯡꯗ ꯚꯦꯅꯦꯖꯨꯋꯦꯂꯥꯒꯤ ꯑꯦꯛꯇꯤꯡ ꯄ꯭ꯔꯁꯤꯗꯦꯟꯠꯅ ꯃꯄꯥꯟ ꯊꯧꯔꯝ ꯃꯟꯇ꯭ꯔꯤ ꯗꯥ. ꯑꯦꯁ. ꯖꯌꯁꯪꯀꯔꯒ ꯉꯁꯤ ꯑꯌꯨꯛ ꯅꯦ ꯗꯤꯜꯂꯤꯗ ꯎꯅꯈꯤ꯫ ꯁꯣꯁꯤꯌꯦꯜ ꯃꯦꯗꯤꯌꯥꯒꯤ ꯄꯣꯁꯠ ꯑꯃꯗ ꯗꯥ. ꯖꯌꯁꯪꯀꯔꯅ ꯍꯥꯏ ꯂꯩꯕꯥꯛ ꯑꯅꯤꯒꯤ ꯑꯣꯏꯕ ꯃꯔꯤꯗ ꯚꯥꯔꯠꯅ ꯆꯦꯠꯅ ꯊꯥꯖꯕ ꯊꯝꯂꯤ꯫ ꯚꯦꯅꯦꯖꯨꯋꯦꯂꯥꯒꯤ ꯑꯦꯛꯇꯤꯡ ꯄ꯭ꯔꯁꯤꯗꯦꯟꯠ ꯗꯦꯜꯁꯤ ꯔꯣꯗ꯭ꯔꯤꯛꯁꯅ ꯅꯨꯃꯤꯠ ꯃꯉꯥꯅꯤꯒꯤ ꯚꯥꯔꯠ ꯈꯣꯡꯆꯠꯇ ꯉꯔꯥꯡ ꯅꯦ ꯗꯤꯜꯂꯤꯗ ꯊꯨꯡꯈꯤꯕꯅꯤ꯫ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤ ꯍꯌꯦꯡ ꯒꯨꯖꯔꯥꯠ ꯀꯤ ꯁꯨꯔꯠꯇ ꯂꯨꯄꯥ ꯀꯣꯇꯤ 1,09,000 ꯍꯦꯟꯕꯒꯤ ꯆꯥꯎꯈꯠ ꯊꯧꯔꯥꯡꯒꯤ ꯄ꯭ꯔꯣꯖꯦꯛ ꯈꯔ ꯁꯪꯒꯥꯒꯅꯤ ꯈꯔꯅ ꯎꯔꯦꯞ ꯌꯨꯡ ꯇꯪꯒꯅꯤ꯫ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯈꯥꯡꯉꯦꯝꯕꯝ ꯖꯦꯝꯁꯇꯒꯤ꯫
16: ꯃꯔꯤꯁꯨꯕ MNCA ꯃꯦꯟꯁ ꯑꯟꯗꯔ 19 ꯋꯥꯟ ꯗꯦ ꯇ꯭ꯔꯣꯐꯤ 2025-26ꯀꯤ ꯉꯁꯤ ꯁꯥꯟꯅꯈꯤꯕ ꯂꯤꯛ ꯃꯦꯠꯁꯇ ꯇ꯭ꯔꯥꯎ ꯀ꯭ꯋꯥꯀꯥꯇꯜꯅ ꯕ꯭ꯂꯨ ꯍꯣꯛꯄꯨ ꯔꯟ 2-3ꯗ ꯊꯣꯏꯈ꯭ꯔꯦ꯫ ꯑꯇꯣꯞꯄ ꯃꯦꯠꯁꯁꯤꯡꯗ PTRC 5-4ꯅ ꯁꯦꯗꯣ ꯊꯥꯡꯃꯩꯕꯟꯕꯨ ꯔꯟ 92ꯗ ꯊꯣꯏꯈ꯭ꯔꯦ꯫ ꯚꯥꯔꯠꯅ ꯌꯨꯝꯕꯨ ꯑꯣꯏꯗꯨꯅ ꯄꯥꯡꯊꯣꯛꯂꯤꯕ ꯁꯥꯎꯠ ꯑꯦꯁꯤꯌꯟ ꯐꯨꯠꯕꯣꯜ ꯐꯦꯗꯔꯦꯁꯟ ꯋꯨꯃꯦꯟꯁ ꯆꯦꯝꯄꯤꯌꯟꯁꯤꯞꯀꯤ ꯉꯔꯥꯡ ꯁꯥꯟꯅꯈꯤꯕ ꯁꯦꯃꯤꯐꯥꯏꯅꯦꯜ ꯃꯦꯠꯁꯇ ꯚꯥꯔꯠꯅ ꯚꯨꯇꯥꯟꯕꯨ 5-0ꯗ ꯊꯣꯏꯈ꯭ꯔꯦ꯫ ꯒꯣꯋꯥꯗ ꯁꯥꯟꯅꯈꯤꯕ ꯃꯦꯠꯁ ꯑꯗꯨꯗ ꯁꯟꯐꯤꯗꯥ ꯅꯣꯡꯒ꯭ꯔꯨꯝꯅ ꯒꯣꯜ ꯑꯃ ꯆꯟꯗꯨꯅ 6-6 ꯃꯅꯨꯡꯗ ꯚꯥꯔꯠꯀꯤ ꯋꯨꯃꯦꯟ ꯐꯨꯠꯕꯣꯜ ꯇꯤꯝꯅ ꯆꯦꯝꯄꯤꯌꯟꯁꯤꯞ ꯑꯁꯤꯗ ꯐꯥꯏꯅꯦꯜ ꯆꯪꯕ ꯉꯝꯈꯤꯕꯅꯤ꯫ ꯍꯟꯗꯛꯇ ꯅꯧꯅ ꯊꯣꯛꯂꯛꯄ ꯋꯥꯔꯜꯗ ꯕꯣꯛꯁꯤꯡꯒꯤ ꯔꯦꯡꯀꯤꯡꯗ ꯚꯥꯔꯠꯀꯤ ꯁꯥꯟꯅꯔꯣꯏ ꯖꯥꯁꯃꯤꯟ ꯂꯝꯕꯣꯔꯤꯌꯥꯅ ꯀꯤꯂꯣꯒ꯭ꯔꯥꯝ 57ꯀꯤ ꯀꯦꯇꯒꯣꯔꯤꯗ ꯋꯥꯔꯜ ꯅꯝꯕꯔ 1 ꯇꯥꯕ ꯉꯝꯈ꯭ꯔꯦ꯫ ꯂꯣꯏꯅꯅ ꯑꯦꯁꯤꯌꯟ ꯆꯦꯝꯄꯤꯌꯟꯁꯤꯞ ꯑꯣꯏꯔꯤꯕ ꯚꯥꯔꯠꯀꯤ ꯁꯥꯟꯅꯔꯣꯏ ꯄ꯭ꯔꯤꯌꯥ ꯒꯪꯒꯥꯁ ꯑꯃꯗꯤ ꯕꯤꯁ꯭ꯋꯅꯥꯥꯊ ꯁꯨꯔꯦꯁ ꯀꯤꯂꯣꯒ꯭ꯔꯥꯝ 30 ꯑꯃꯗꯤ ꯀꯤꯂꯣꯒ꯭ꯔꯥꯝ 50ꯒꯤ ꯀꯦꯇꯒꯣꯔꯤꯗ ꯃꯀꯣꯛ ꯃꯊꯪ ꯇꯥꯔꯕ ꯑꯍꯨꯝꯗ ꯌꯥꯎꯕ ꯉꯝꯈ꯭ꯔꯦ꯫ ꯅꯨꯄꯤꯒꯤ ꯀꯤꯂꯣꯒ꯭ꯔꯥꯝ 99ꯒꯤ ꯀꯦꯇꯒꯣꯔꯤꯗ ꯃꯤꯅꯥꯛꯁꯤꯅ ꯍꯥꯟꯅꯒꯨꯝ ꯋꯥꯔꯜ ꯅꯝꯕꯔ 1 ꯑꯣꯏꯕ ꯉꯝꯈ꯭ꯔꯦ꯫ ꯔꯥꯖꯦꯁ
13: ꯊꯥꯒꯠꯆꯔꯤ ꯖꯦꯝꯁ꯫ ꯃꯦꯔꯥ ꯌꯨꯕ ꯚꯥꯔꯠ ꯃꯥꯏ ꯚꯥꯔꯠꯅ ꯆꯌꯣꯜ ꯑꯃꯗ ꯑꯣꯟꯂꯥꯏꯟꯒꯤ ꯀ꯭ꯋꯤꯁ ꯃꯤꯑꯣꯏ ꯈ꯭ꯋꯥꯏꯗꯒꯤ ꯃꯁꯤꯡ ꯌꯥꯝꯅ ꯁꯔꯨꯛ ꯌꯥꯔꯛꯄꯒꯤ ꯃꯤꯡꯊꯣꯜ ꯐꯪꯗꯨꯅ ꯒꯤꯅꯤꯁ ꯋꯥꯔꯜ ꯔꯦꯀꯣꯔꯗ ꯆꯟꯕ ꯉꯝꯈ꯭ꯔꯦ꯫ ꯀꯦꯟꯗ꯭ꯔꯒꯤ ꯌꯨꯠ ꯑꯦꯐꯤꯌꯔꯁ ꯑꯃꯁꯨꯡ ꯁ꯭ꯄꯣꯔꯠꯁ ꯃꯟꯇ꯭ꯔꯤ ꯗꯥ. ꯃꯟꯁꯨꯛ ꯃꯟꯗꯥꯕ꯭ꯌꯥꯅ ꯉꯁꯤ ꯅꯦ ꯗꯤꯜꯂꯤꯗ ꯄꯥꯡꯊꯣꯛꯄ ꯊꯧꯔꯝꯗ ꯋꯥꯔꯜ ꯔꯦꯀꯣꯔꯗ ꯆꯟꯕꯒꯤ ꯁꯥꯔꯇꯤꯐꯤꯀꯦꯠ ꯂꯧꯈꯤ꯫ ꯃꯃꯥꯡ ꯆꯍꯤ ꯑꯣꯛꯇꯣꯕꯔ 25ꯗꯒꯤ 93 ꯐꯥꯎꯕ ꯆꯠꯊꯈꯤꯕ ꯕꯤꯛꯁꯤꯠ ꯚꯥꯔꯠ ꯌꯪ ꯂꯤꯗꯔꯁ ꯗꯥꯏꯂꯣꯛ 2026 ꯀ꯭ꯋꯤꯁꯇ ꯋꯥꯔꯜ ꯔꯦꯀꯣꯔꯗ ꯑꯗꯨ ꯆꯟꯕ ꯉꯝꯈꯤꯕꯅꯤ꯫ ꯀ꯭ꯋꯤꯁ ꯑꯗꯨꯗ ꯃꯤꯑꯣꯏ 130,000 ꯍꯦꯟꯕꯅ ꯁꯔꯨꯛ ꯌꯥꯈꯤꯕꯅꯤ꯫ ꯍꯧꯖꯤꯛ ꯑꯔꯣꯏꯕꯗ ꯃꯔꯨꯑꯣꯏꯕ ꯄꯥꯎ ꯑꯦꯟ.ꯏ.ꯁꯤ.ꯒꯤ 93 ꯁꯨꯕ ꯄ꯭ꯂꯦꯅꯔꯤ ꯃꯤꯐꯝ ꯁꯤꯂꯣꯡꯗ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯍꯅ ꯁꯚꯥꯄꯇꯤ ꯑꯣꯏꯗꯨꯅ ꯄꯥꯡꯊꯣꯛꯈ꯭ꯔꯦ꯫ ꯒ꯭ꯔꯤꯍ ꯃꯟꯇ꯭ꯔꯤ ꯑꯃꯤꯠ ꯁꯥꯍꯅ ꯍꯥꯏ ꯑꯦꯟ.ꯏ.ꯁꯤ. ꯑꯁꯤ ꯑꯋꯥꯡ ꯅꯣꯡꯄꯣꯛ ꯂꯝꯗꯝ ꯆꯥꯎꯈꯠꯅꯅꯕ ꯄꯣꯔꯝ ꯌꯥꯠꯄꯒꯤ ꯏꯟꯁꯇꯤꯇ꯭ꯌꯨꯁꯟ ꯑꯃ ꯑꯣꯏꯕꯇ ꯅꯠꯇꯅ ꯃꯤꯌꯥꯝꯒꯤ ꯑꯅꯤꯡꯕ ꯑꯄꯥꯝꯕ ꯑꯃꯁꯨꯡ ꯁꯪꯁꯀ꯭ꯔꯤꯇꯤ ꯌꯣꯛꯈꯠꯇꯨꯅ ꯊꯝꯂꯤ꯫ ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯅ ꯅꯣꯔꯠ ꯏꯁ ꯀ꯭ꯂꯥꯏꯃꯦꯠ ꯔꯦꯖꯤꯂꯤꯌꯦꯟꯁ ꯐꯟ ꯁꯦꯝꯕ, ꯑꯦꯁꯄꯤꯔꯦꯁꯅꯦꯜ ꯗꯤꯁꯇ꯭ꯔꯤꯛ ꯑꯃꯁꯨꯡ ꯑꯦꯁꯄꯤꯔꯦꯁꯅꯦꯜ ꯕ꯭ꯂꯣꯛ ꯄ꯭ꯔꯣꯒ꯭ꯔꯥꯝꯁꯤꯡꯒꯤ ꯃꯈꯥꯗ ꯑꯍꯦꯟꯕ ꯗꯤꯁꯇ꯭ꯔꯤꯛ ꯑꯃꯗꯤ ꯕ꯭ꯂꯣꯛꯁꯤꯡ ꯍꯥꯞꯆꯤꯟꯕꯤꯅꯕ ꯑꯦꯟ.ꯏ.ꯁꯤ.ꯒꯤ ꯃꯤꯐꯝꯗ ꯇꯛꯁꯤꯟꯈ꯭ꯔꯦ꯫ ꯕꯤ.ꯖꯦ.ꯄꯤ. ꯃꯅꯤꯄꯨꯔ ꯄ꯭ꯔꯗꯦꯁꯀꯤ ꯄ꯭ꯔꯁꯤꯗꯦꯟꯠ ꯑꯙꯤꯀꯥꯔꯤ ꯃꯌꯨꯝ ꯁꯔꯗꯥ ꯗꯦꯕꯤꯅ ꯃꯅꯤꯄꯨꯔꯒꯤ ꯔꯥꯖ ꯁꯚꯥ ꯁꯤꯠꯀꯤ ꯕꯤ.ꯖꯦ.ꯄꯤꯒꯤ ꯃꯤꯔꯦꯞ ꯑꯣꯏꯔꯒꯅꯤ, ꯚꯣꯠ ꯊꯥꯁꯀꯤ 19ꯗ ꯊꯥꯗꯅꯒꯅꯤ꯫ ꯃꯥꯂꯦꯝꯒꯤ ꯑꯀꯣꯏꯕꯒꯤ ꯈꯜꯉꯥꯛꯁꯦꯜꯅ ꯊꯝꯕ ꯅꯨꯃꯤꯠ ꯍꯌꯦꯡ ꯃꯅꯤꯄꯨꯔꯗꯁꯨ ꯄꯥꯛꯁꯟꯅ ꯄꯥꯡꯊꯣꯛꯀꯅꯤ꯫ ꯑꯦꯛ ꯄꯦꯔ ꯃꯥꯔꯛꯀꯤ ꯅꯥꯝ 3.0 ꯀꯦꯝꯄꯦꯟꯁꯨ ꯍꯧꯗꯣꯛꯀꯅꯤ ꯑꯃꯁꯨꯡ ꯑꯦꯟꯐꯣꯔꯁꯃꯦꯟꯠ ꯗꯥꯏꯔꯦꯛꯇꯣꯔꯦꯠꯅ ꯃꯤꯖꯣꯔꯥꯝ ꯑꯃꯁꯨꯡ ꯃ꯭ꯌꯥꯟꯃꯥꯔꯒ ꯇꯥꯏꯅꯕ ꯆꯝꯐꯥꯏꯒꯤ ꯃꯐꯝ ꯃꯥꯄꯟꯗ ꯉꯁꯤ ꯊꯤ ꯌꯨꯝꯕꯒꯤ ꯊꯕꯛ ꯆꯠꯊꯈ꯭ꯔꯦ꯫ ꯄꯥꯎ ꯂꯣꯏꯖꯔꯦ꯫
12: ꯇꯥꯕꯤꯔꯤꯕꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯀꯪꯂꯥ ꯆꯦꯅꯦꯜꯅꯤ꯫ ꯈꯪꯍꯟꯖꯕ ꯑꯃ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯃ꯭ꯌꯨꯖꯤꯛ ꯁꯦꯛꯁꯟꯒꯤ ꯕꯤꯗꯒꯤ ꯕꯤ ꯍꯥꯏ ꯀꯥꯟꯅꯕꯒꯤ ꯃ꯭ꯌꯨꯖꯤꯛ ꯑꯣꯗꯤꯁꯟ ꯂꯥꯛꯂꯤꯕꯁꯤꯒꯤ ꯇꯥꯡ 9-ꯅꯤꯄꯥꯟꯗꯒꯤ ꯍꯧꯖꯔꯒꯅꯤ꯫ ꯑꯦꯃꯤꯀꯥ ꯂꯧꯕꯤꯈ꯭ꯔꯕ ꯀꯦꯟꯗꯤꯗꯦꯠꯁꯤꯡꯅ ꯏꯁꯥ ꯏꯁꯥꯒꯤ ꯑꯣꯗꯤꯁꯟꯒꯤ ꯅꯨꯃꯤꯠꯁꯤꯡ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯅꯣꯇꯤꯁ ꯕꯣꯔꯗꯇꯒꯤ ꯌꯦꯡꯕꯤꯔꯅꯕ ꯅꯤꯡꯁꯤꯡꯖꯔꯤ꯫ ꯑꯃꯨꯛꯇꯪꯒ ꯍꯟꯅ ꯑꯥꯀꯥꯁꯕꯥꯅꯤ ꯏꯝꯐꯥꯜꯒꯤ ꯅꯣꯇꯤꯁ ꯕꯣꯔꯗꯇꯒꯤ ꯌꯦꯡꯕꯤꯔꯅꯕ ꯅꯤꯡꯁꯤꯡꯖꯔꯤ, ꯈꯪꯍꯟꯖꯕ ꯂꯣꯏꯖꯔꯦ. ꯑꯥꯀꯥꯁꯕꯥꯅꯤ ꯏꯝꯐꯥꯜ ꯍꯧꯖꯤꯛ ꯐꯤꯂꯝ ꯏꯁꯩ ꯑꯍꯨꯝꯈꯛ ꯃꯊꯪ ꯃꯊꯪ ꯑꯣꯏꯅ ꯀꯥꯏꯅꯕ ꯊꯨꯡꯅꯕ ꯅꯨꯡꯁꯤꯕꯒꯤ ꯁꯣꯏꯐꯗ꯭ꯔꯕ ꯄꯟꯊꯨꯡꯅꯤ. ꯇꯨꯡꯗ ꯀꯔꯤ ꯊꯣꯛꯀꯅꯤ ꯈꯪꯗꯕ ꯃꯤꯑꯣꯏꯕ ꯑꯣꯏꯕꯅ ꯅꯨꯡꯁꯤꯔꯤ ꯃꯥꯕꯨ ꯊꯃꯣꯏ ꯁꯦꯡꯅ, ꯑꯗꯨꯕꯨ ꯄꯣꯂꯣꯏꯗ ꯐꯪꯍꯧꯔꯤ ꯀꯥꯏꯅ ꯃꯩꯁꯥ.

ಬಿಡುಗೆ ಕೊಯ್ಮು ಸಯೋನ್ ತಾಲೂಗೆ ಇರಾಂ ಪಾಂಪ ಚೈಲುಗೆ ನುಜಾ ಸೈನೋ ಲಕ್ತಗಿ ನಾಚುಮ್ ಲೈರಾಂ ಹೂರುಗೆ ನುಜಾ ಸೈನೋ ಲಕ್ತಗಿ ನಾಚುಮ್ ಲೈರಾಂ ಹೂರುಗೆ ಓಯ್ನ ಪಾಯ್ವ ಸನ್ನಾಬುಲ್ ಓಯ್ನ ಪಾಯ್ವ ಸನ್ನಾಬುಲ್ ಯಾಯ್ ದಬು ತಾವಂಗೆ ಓಯ್ನ ಪಾಯ್ವ ಸನ್ನಾಬುಲ್ ಓಯ್ನ ಪಾಯ್ವ ಸನ್ನಾಬುಲ್ ಯಾಯ್ ದಬು ತಾವಂಗೆ ಲಗ್ನ ರುಗೆ ಅಸೀದಿ ಸನ ರುಗೆ ಕುಮೈ ತುಂ ಲಗ್ನ ರುಗೆ ಅಸೀದಿ ಸನ ರುಗೆ ಕುಮೈ ತುಂ ನುಮಿದಾ ವೈರಂ ನುಂಸೀತಿ ಖಂಗಲ್ಲುಗೆ ಇತಿ ತುಂ ನುಮಿದಾ ವೈರಂ ನುಂಸೀತಿ ಖಂಗಲ್ಲುಗೆ ಇತಿ ತುಂ ಲಗ್ನ ರುಗೆ ಅಸೀದಿ ಲಗ್ನ ರುಗೆ ಅಸೀದಿ ಲಗ್ನ ರುಗೆ ಅಸೀದಿ ಹೋ ಲಗ್ನ ರುಗೆ